0: nä ithå rä rä ä ngä ra thä inä wa thoko na wathoko uma ona kä ndå ndakwä ra hau hena tv hena kä rå gä gwä two smartphone ndakwä ra harä å kuona tv smartphone school fees na shopping voucher athagä rä ra irio ä yo
1: tå kä bagi ya thoko
0: tå kä bagi ya thoko